ಬಿತ್ಬಾ ಅವಂದು ಅಕ್ಕಗಲ್ಲಾಯ ತಂಗ ದೇ ಮಿಯ ದೇ ಎಲಿಂಗು ಅಂಗ ತಡು ಅಂಗ ಮರಿಮಾ ಅಕ ಅಲಿ ಕಾವೋ ನಬಾವ ಅಂಗುವ ಉಜಿ ದಿರುಲೋ ಮೇಯ ದೇ ಪಿಶಿರಿ ಲಕಿ ಉರಾರ್ ಸವಾ de jeliang de buliang mata meda iluak kutunyuak jari lima berawang lembuang aruang akura kumae inae dino panae tau enenuan kilame baju taya kedua yang emuan pirugu batu tanuak kerusa Bebambang lima lima digaga akak kecanga ulu hilang La kelia yar tanang kakak lidato nuga ngagai kayan kanto upa tangkap empat lengah kak kelima Beamo ngepunga akak cibila daun nisang Baik pulai kelami tadi Pinya kai panyai rumah panjang panyai meruna Ate tawon nyau nyambuan de mua tibang mbak De tanang kurang abang pinyuang pintu hermang lanang nyelengak Kena orang animang tampang buluh muda Ludi ditanam dulu ngelilega Munyi kengua akak Lantang kulantang nak ngadang ngau kunimang